ಸನಿದ ಗಿದ್ದ ಸನಿದ ಬಾಬಾ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ ಸನಿದ ಗಿದ್ದ